ಬೆನೋವೆನ್ ಅರಾಕಿಯ ಪರ್ವೋರ್ ರಾಷ್ಟ್ರಂ ಪಾಡನದ್ ಇದ್ಭೂತ ಕೊಂಡೆತೋರ್ ಕಲಿ ಕಿತ್ತಾಂಕೆ ನರ್ಗ ಬಿಡಿಯ ತಾಕೋತ್ ಬನೆ ಮಾಸ್ ಮುನ್ನೆ ವಾಂತ ಅದೇನ್ಮಮ್ಮ ಉಡಾಯಂತಲ್ ಸಂಕ್ತೋರಿ ಪಶ್ಚಿಮ ಏಷ್ಯಾ ತಗ ನೆಣ್ಣಾಡ್ ಚಲೇಮಯನ್ ಲಡಾಯ್ತೀನ್ ಉಡ್ಸೋರೇನ್ ನನ್ನ ದೇಶಂ ತೋರ್ ಚುಡೂನ್ ಗುಹಾರ್ ಕಿಸ್ಮತ್ತಾನ್ ನನ್ನ ಕೆಚ್ಮತ್ತಾನ್ ಕಿ ಚುಡೂನ್ ಸಮ್ಯಾತಲಯ ಸೋನ್ ಅಸನದ್ ಅಯ್ಯೋ ಗುಲಾಕಿನ್ ಕೆಚ್ಮತ್ತಾನ್ ಕಿ ದೂಸರ್ ದೇಶಂ ತಗ ಬೆಲೆಯಲಯ ದಾಯನದ್ ಅಯ್ಯೋ ಪೆಟ್ರೋಲ್ ಡೀಸೆಲ್ ಗಾಡಿಕಿನ್ ಕಮ್ ಚಲಾಕಿ ಅನ್ನದ್ ಇಂಜೋವೆಂಟ್ ಕೆಚ್ಮತ್ತಾನ್ ನನ್ನ ಕಿಸಾನಿಡ್ ಕೆಮಿಕಲ್ ಖತ್ ಪಾಟನದ್ ಅಯ್ಯೋ ಇಂಜೋವೆಂಟ್ ಕೆಚ್ಮತ್ತಾನ್ ವೇಡಾಕಿನ್ ನೆಲ ಬಚೆಂ ಕಿಸ್ ತಾಸಲಯ ಲೋತ್ ತಗಾನ್ ಪುಟಾನ್ ಖತ್ ವೇಡಾನಗ ದಿವೆ ತೋಸನದ್ ಇಂಜೋ ಕೆಚ್ಮತ್ತಾನ್ ಸಂಗ್ ತೋರಿ ದೇಶಂ ತೋರ್ ಕೊಂಡೆ ಜನತಾಕಿನ್ ಆಭಾರ ಇಂಜೋ ಕೆತ್ತಮ್ತಾನ್ ಕಿ ನನ್ನ ಕೆತ್ತ ಗುಹಾರ್ಕಿನ್ ಮಾನೆ ಮತ್ತೋರ್ ಸಂಗೇನ್ ಅದ್ಭುತಾತ್ಲಯ್ ಸಂಗ್ವೆಂಡ್ ಇಯಾಮ್ ತೋರ್ ನಾಕಿನ್ ನರ್ಗೆ ಕುಟುಂಬತೋರ್ ಸಂದೇಶ ಲೋವಸ್ ವೆಂಡ್ ಕೆತ್ತೋರ್ ನರ್ಗೆ ಕುಟುಂಬತೋರ್ ಆಲ್ಸ್ ತೋರ್ ಕಿ ಲೋತ್ತ ಪೆಂಡೂಲ್ತಿ ಬಡ ಇದಾಮ್ ಸೋನ್ ಅಸೋಮ್ ಜರ್ರಾ ತತ್ಕೆ ವಾಂತ ಸೋನ್ ತೂನ್ ಪೂನ ಗಹನ ಬನಾಕಿನ್ ತೋಮ್ ನರ್ಗೆ ತೋರ್ ಸೋಶಿಯಲ್ ಮೀಡಿಯಾ ತಗ ಇದ್ವೆಂಡ್ ಡ್ರಾಸ್ ತೋರ್ ಕಿ ಬಾಲೆ ಓರ್ ಇದಾಮ್ ವಿದೇಶ ಯಾತ್ರಾ ದಾಯನದ್ ಅಯ್ಯೋ ಎಂಜೆ ಆಲ್ಸ್ ತೋರ್ ಸಂಗ್ ತೋರಿ ಗಾಡಿ ತೆ ದಾಯ ವಾಯ ತಾನ್ ಪೊಯ್ಸ್ ವೆಂಡ್ ನರ್ಗೆ ಮಾಟ ಕೇಂಜಲಯ ದೊರಕ್ತಾ ಜೋನ್ ಲೋರ್ ಒಂಡೋಯ್ ಚಪತಾಕೆ ತಮ್ಮ ಗಾಡಿ ತೆ ಅಂಜೋರ್ ಮತ್ತೋರ್ ಓರ್ ಕೊಂಡೆ ತೋರ್ ಇಂಜೆ ಸಂಗೇನ್ ಒಂಡೋಯ್ ಗಾಡಿ ತೆ ದಾಯಂ ತೋರ್ ಆರ್ ನರ್ಗೆ ಸಹಣ್ಣಗ ಮೆಟ್ರೋ ರೇಲ್ ತೆ ವಾಯದಾಯ ಕಿಯಂ ತೋರ್ ಅದೇನ್ಕೆ ಪೆಟ್ರೋಲ್ ಡೀಸೆಲ್ ನರ್ಗೆ ಬಚೆ ಮಾಯಂತ ಈ ಲೆಕೆನ್ ದೇಶಂತ ಅಡಕೆ ಅಡಕೆ ಚೆಪ್ಪನಾಕೆ ನಾಟೆನಗ ಪುಟ್ಟ ಖತ್ಕಿನ್ ಕಾಮ್ ತೆ ತತನಾ ಭೂತಾವೆಂಡ್ ಕೇಂಜವಾಯಂತ ಸಂಗ್ತೋರಿ ನಾಕಿನ್ ಇದ್ ಮಾಟಾತ್ ನರ್ಗೆ ಬೇಡ್ಕಮಿಂದೆ ಕಿ ಇದ್ ವೈಶ್ವಿಕ್ ತಿಪ್ಪಾಲ್ಕಿನ್ ನಮ್ಮ ಭಾರತ ಕೊಂಡೆ ಕಲಿ ಜೂಜಂತ ನಾಕಿನ್ ಭರೋಸಮಿಂದೆ ಕಿ ಕೊಂಡೆ ತೋರ್ ಕಲಿ ಕಿ ಅನಿದ್ ಭೂತಾತ್ಲಯ ಮಾಕಿನ್ ಬಲ್ಲಾಂ ದೊರ್ಕಂತ ಮನ್ನಾಲ್ ದುರ್ಸ್ ಆಯಂತ ಮಾಕಿನ್ ಸಫಲ್ ವೆಂಡ್ ಬನಾಕಿಂತ ನಾವ ನೆಲ್ಲಾಟ ದೇಶಂ ತೋರಿ ಮನ್ವ ದೇಶಂ ತಗ ಪುಟೂಲ್ ದಿನಾಂ ಪೆಂಡೂಲ್ ಲೋತ್ತದ್ ಬಾತಾಯ ಕಾರ್ಯಕ್ರಮ ಮತ್ಕೆ ಸಮಾಜ್ ತಗ ಬೆಂಡೋನ್ ಪಂಡೂಂ ತದ್ ಬೇಡ್ಕ ಮಂತ ಕೊಂಡೆ ಕುಟುಂಬ ತೋರ್ ಆಲ್ಸಿ ತೋರ್ಕಿ ತನ್ನಾಕ್ ಬೇಡ್ಕ ದುಸರ್ ತೋರ್ಕ್ ವೆಂಡ್ ಕೆತ್ತನದ್ ಮನ್ ಮಂತ ನರ್ಗೆ ತೋರ್ ಸಗತೋರ್ಕ್ ವೆಂಡ್ ಉಪಹಾರಿ ತೋರ್ ಸಂಗ್ ತೋರಿ ಮಹಾರಾಷ್ಟ್ರ ನಾಂದೇಡ್ ತಗ ಒಂದ್ ಕುಟುಂಬ ತೋರ್ ತನ್ವ ಬೇಡ್ಕಿನ್ ತೂಸಲಯ ಒಂದ್ ಭೂತ ಕಿತ್ತೋರ್ ಅದೇನ ಚರ್ಚಾ ನರ್ಗೆ ವೇತಾಂತೋ

ತನಾಕ್ ವೇಡ್ಕ ದುಸರ್ ತೋರ್ಕ್ ವೆಂಡ್ ಕೆತ್ತನದ್ ಮನ್ ಮಂತ ನರ್ಗೆತೋರ್ ಸಗತೋರ್ಕ್ ವೆಂಡ್ ಉಪಹಾರಿ ಈತೋರ್ ಸಂಗ್ತೋರಿ ಮಹಾರಾಷ್ಟ್ರ ನಾಂದೇಡ್ ತಗ ಒಂಡ್ ಕುಟುಂಬತೋರ್ ತನ್ವ ವೇಡ್ಕ ಕೀನ್ ತೂಸಲಯ ಒಂಡ್ ಭೂತ ಕಿತ್ತೋರ್ ಅದೇನ ಚರ್ಚಾ ನರ್ಗೆ ವೇತಾಂತೋರ್.

ಸಂಗೀತ ಸಂಕ್ಟೋರಿ ದೇಶಂತ ಕರೋಡೋ ಕುಟುಂಬತೋ ಸುರಕ್ಷಾ ಎವಿಕಿಸ್ ಇಯಂತೋರ್ ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ತೆ ಅಚಾಮ್ 20 ರೂಪಾಯಿ ಬರ್ಸಾತ್ ಪ್ರೀಮಿಯಂ ಇತ್ಕೆ ಓಂಡ್ ಬರ್ಸಾತ್ 20 ರೂಪಾಯಿ ತ ಪ್ರೀಮಿಯಂ ತೆ 2 ಲಕ್ಷ ರೂಪಾಯಿನ ದುರ್ಘಟನಾ ಬೀಮಾ ದೊರಕಿತ ಇಂಡಿಯಾನ ಇದು ವಾಟ್ತೆ 58 ಕರೋಡ್ ತೆ ದಿವೆ ಮುಲ್ ಜುಡೆ ಮತ್ತೋರ್ ಇದನ್ನಾಗ ಕಮ್ ತೆ ಕಮ್ 28 ಕರೋಡ್ ಮನ್ವಯಾಯೋ ಎಲಾಡಿ ಮೇಯಾರ್ಕ್ ಮಿಂದೆ ಮುತ್ತೆ ಮಿಂದೆ ಇದು ವಾಟ್ತೆ ಪೀಡಿತ ಕುಟುಂಬತೋರ್ಕ್ ಇಂಡಿಯಾನ 3700 ಕರೋಡ್ ರೂಪಾಯಿ ತೆ ದಿವೆ ಪೈಸಾನ ಸಹಾಯತ ದೊರಕ್ತದ ಮಿಂದೆ ಸಂಕ್ತೋರಿ ಆಲಕಿನ್ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಉವಾಟ್ ಬೆಂಡ್ ಅಚ್ಚೋರೆ ಜರೂರಿ ಮಿಂದೆ ಇದ್ ಯೋಜನಾ ತಗ ಲೋತ್ತೋರ್ ಬೇನೋ ಬೆಂಡ್ ಡೊಲಿತ್ ಕೆ ಓನ ಕುಟುಂಬತೋರ್ಕ್ 2 ಲಕ್ಷ ರೂಪಾಯಿ ಬೀಮಾ ತ ದೊರಕಿತ ಅದೇನ ಬೆಡ್ಸಾತ್ ಪ್ರೀಮಿಯಂ ಸಿರೋ 436 ರೂಪಾಯಿ ಮಿಂದೆ ಇದಕ್ಕೆ ಒಂಡೋಯ್ ದಿನ ತಕ್ 1.5 ರೂಪಾಯಿ ಹಿಸಾಬ್ತೆ ಪಡೆದಂತ ಇದು ವಾರ್ತೆ ಇಂಡಿಯಾನ 27 ಕರೋಡ್ ತೆ ದಿವೆ ಮುಲ್ ಜುಳೆ ಮಾಸ ಮಿಂದೇರ್ ಇದನ್ನಾಗ ದೇಶಂತೋರ್ ಕಮ್ ತೆ ಕಮ್ 11 ಲಕ್ಷ ಕುಟುಂಬತೋರ್ ಕಮ್ ತೆ ಕಮ್ 22,000 ಕರೋಡ್ ರೂಪಾಯಿನ ಸಹಾಯತ ದೊರಕ್ತದ ಮಿಂದೆ ಈ ಸಂಖ್ಯಾ ನರ್ಗೆ ಮಿಂದೆ ಈ ಸಂಖ್ಯಾಕಿನ್ ಪೇರ್ಕೆ ಲಾಖೋ ಕುಟುಂಬತೋರ ಬೇಸುಡಿ ಮಿಂದೆ ಬೇಗ ಬೇಗ ಯಾಯೋಕಿನ್ ತನ್ವ ಪೇಕೋರ ಪಡಾಯಿ ಪೂರಕಿಯಲಾಯ್ ಸಹಾಯತ ದೊರಕ್ತ ಬೇಗ ಬೇಗ ಕೊಟ್ ಮುತ್ತೇಕಿನ್ ಲೋತ್ತ ಜಿಮ್ಮೇದಾರಿ ಸಂಬಲಕಿಯನ್ ಸಹಾಯತ ದೊರಕ್ತ ಸಂಕ್ತೋರಿ ನರ್ಗೆದಾಮ್ ನಕ್ಕಾಯ್ ಬಿಡಿಯ ಸುರಕ್ಷತ ಮೊದಲ್ ನರ್ಗೆ ಕಮ್ ಪೈಸಾ ತೆಬೆಂಡ್ ಸುಡ್ಲಾ ಸುಡ್ಲಾ ಕಾಮ್ತೆ ಆಯಾ ಪರದಿತ ಮಮ್ಮ ಕಿತ್ತ ಸುಡ್ಲಾ ಕಾಮ್ ತೆಬೆಂಡ್ ಬಿಡಿಯ ಬದಲಾವ ಆಯಾ ಪರದಿತ ನಾವ ಮೀಡ್ಕೊಂಡೇಕಿನ್ ಸಂಗಿ ಗುಹಾರ್ ಮಿಂದಕಿ ಅಪುನ್ ಲೋನತೆ ಈ ಉವಾಟ್ಕಿನ ಜಾಣಕಾರಿ ಪಕ್ಕಾಯ್ ಈ ಮುಟ್ ನಾವ ನೆಲೋಟ್ ದೇಶಂ ತೋರಿ ಮನ್ ಕಿ ಬಾತ್ ತಗ್ಗ ಎಂಜೋನ್ ಮಾಟತ ಮಿಂದೆ ಜೋನ್ 1000 ಬೆಡ್ಸ ಪಾಂತದ ಮಿಂದೆ 1000 ಬೆಡ್ಸತಿನ ಮಾನೇರ ಸಮಾಜ ತೆ ಅದ್ ಮೇಂಗಿ ಮಿಂದೆ ಅದ್ ಬಾತಿತ್ಕೆ ಅಂಧವಿಶ್ವಾಸ ಅಂಧವಿಶ್ವಾಸ ಅಚಾಮ್ ಒಂದ್ ಗಲತ್ ಧಾರಣಾ ಅಯ್ಯೋ ಅದ್ ವೆರ್ವೆಂಡ್ ಪುಟಿಕಿಂತ ಆಡ್ ವೆರ್ ಪುಟ್ಟಿತ್ಕೆ ಮಾನೆ ನಿಜಾಮ್ತಿನ್ ಉಡಲೆ ಬಂದ್ ಕೀಸಿಂತೋರ್ ಅಂಧವಿಶ್ವಾಸ ತೆ ಮಂದನೋರ್ ಪುತ್ತ ಪುನ್ವ ಭೂತಾಕಿಂತೋರ್ ಅದೇನ್ಕೆ ಬಿಡಿಯ ಲುಕ್ಸಾನ್ ವೆಂಡ್ ಆಯಾ ಪರದಿತ ಅದನ್ ಸಮಾಜ ತೆ ಈಸೋಂತೋರ್ ಮಾನೆ ವೆಂಡ್ ಮಂತೋರ್ ಜೋನ್ಲೋರ್ ವಿಜ್ಞಾನ ತನ್ವ ಅನುಭವ ಹಿಸಾಬ್ತೆ ಅವೇನ್ಕಿನ್ ರೋಕಾಕಿಯನ್ ಕೋಶಿಸ್ ಬೆಂಡ್ಕಿಂತೋರ್ ಅಂಧವಿಶ್ವಾಸ ತೆ ವಿಶ್ವಾಸ ತದ್ ಇದ್ ಯಾತ್ರಾ ಸರಳ ಮನ್ನೋ ನನ್ನ ಮಿಕಿನ್ ನೇಣ್ ಆಸೋಂತದೆ ಒಂದ್ ಸಫಲ್ ಯಾತ್ರಾ ತ ಮಾಟ ಕೆತಿತಾನ್ ಸಂಕ್ತೋರಿ ಆಸಾಮ್ ತಗ ಒಂದ್ ಪಿಟ್ಟೆ ಮಂತ ಅದ್ ಪಿಟ್ಟೆ ತಪೆದೇರ್ ಹರ್ಗಿಲಾ ಹರ್ಗಿಲಾ ಒಂದ್ ನಕಾಯ್ ಕಮ್ ಸಂಖ್ಯಾತೆ ಮಂದಾನ್ ಪಿಟ್ಟೆ ಅದ್ ಮಾವ ಗುಪ ಮೆಟಾಕಿನ್ ಸಾಫ್ ಸುತ್ರ ತಾಸಲೈ ಕಾಮ್ ಕಿಂತ ಕೊನಿ ಆಸಾಮ್ ತ ಚುಡೂನ್ ಕ್ಷೇತ್ರತೆ ಅದೇ ನರ್ಗೆ ಸಮ್ಯಾತಿನ ಇದ್ ಅಂಗಡಾಮ್ ತತ್ ಪಿಟ್ಟೆ ಇಂಜೋ ಕೆತಿತೋರ್ ಅದೇನ್ ಏರೆ ಉಡಲೈ ಮನ್ ಕೀವೋರ್ ನರ್ಗೆದಾಮ್ ಅವ್ ಪಿಟ್ಟೆ ತುಪ್ಪ ವಾಟಾನ್ ಮರಕಿನ್ ವೆಂಡ್ ನರಕಿತೋರ್ ಆಲ್ಸಾಟ್ ಒಂದ್ ಈಸೋಂತ ಪಿಟ್ಟೆ ಅದ್ ಪರ್ಯಾವರಣ ತಿನ್ ಸಾಫ್ ಸಫಾ ತಾಸಲೈ ಮತತ್ ಕಿಯಂತ ಅದ್ ಹರ್ಗಿಲಾ ಪಿಟ್ಟೆ ಮಾನೇರ ಸಂಗೆ ಶಿಕಾರಾಯಂತ ಅಚುಟೆನ್ ಜೀವ್ ವೈಜ್ಞಾನಿಕ್ ಪೂರ್ಣಿಮಾ ದೇವಿ ಬರ್ಮನ್ ಅದ್ ಸೊಬ್ಬೆ ಉಡ್ತ ಅದ್ ಮಾನೇರ ಮಂತೆ ಮದನ್ ಆಲ್ಸುಡ್ತೀನ್ ಬದ್ಲೇಮ್ ಕಿಯಾನ್ ಕಿರಿಯ ಪೊಯ್ತ ಅದ್ ಮುತ್ತೇಕಿನ್ ಸಂಗೆ ವೆಹತನ್ ಅದ್ ಮೊದಲ್ ಕಿತ್ತ ಅದ್ ಅಗತೋರ್ಕಿನ್ ವಿಜ್ಞಾನ್ತ ಹಿಸಾಬ್ತೆ ಸಮಜ ಕಿಯನ್ ಅದ್ ಮೊದಲ್ ಕಿತ್ತ ಜಮೆ ಜಮೆ ಮುತ್ತೆ ಇದ್ ಅಭಿಯಾನ್ ತೆ ಜುಡೆ ಮಾಯನ ಮೊದಲ ಅತ್ತ ಅದ್ ಪಿಟೆ ತಿನ್ ಮುನ್ನೆ ಅಶುಭ್ ಅಂಗಡಾಮ್ತದ್ ಇಂಜೋ ಪುಂಜೋರ್ ಮತ್ತೋರ್ ಅದ್ದೇ ನಾಟೆನ್ ಪೈಚಾನ್ ಬನ್ನಿ ಮಾಯನದ್ ಮೊದಲ ಅತ್ತ ಹಜಾರೋ ನಾಟೆನ ಮುತ್ತೆ ಹರ್ಗಿಲಾ ಪಿಟ್ಟೆಕಿನ್ ಬಚಾ ಕಿಯಲೈ ಮುನ್ನೆ ವತ್ತ ನೇಣ್ ಅವೇನ್ ಹರ್ಗಿಲಾ ಆರ್ಮಿತ ಪೆದೇರ್ತೆ ಪುಂದಂತೋ ಅವ ಮುತ್ತೆ ಸಮಾಜ ಸಂಗೆ ಸಂಘರ್ಷ ಬೆಂಡ್ ಕಿತ್ತ ಸಮಾಜ ತೋ ಸಮಜ ಕಿಯಲೈ ನರ್ಕ ಪೇಯಾಲ್ ಕಾಮ್ ಕಿತ್ತ ಅವ್ರ ಅಂಧವಿಶ್ವಾಸ ಕಿನ್ ಗೂಚಿ ಕಿಯಾನ್ ಕಾಮ್ ಕಿಯಂತ ಅವ ತೋ ಹತ್ತಕಿ ನಿಜಾಂತ ಜಾನ್ಕಾರಿ ವಿಕಿತ್ಕೆ ನರ್ಗೆ ವಡ್ಸಾತಿನ ಚಲೆಮಾಯಾನ್ ಆಲ್ ಸುಡ್ತೀನ್ ಬೆಂಡ್ ಬದ್ಲೇಮ್ ಕಿಯ ಪರ್ದಿತಾಲ್ ಸಂಕ್ತೋರಿ ನನ್ನ ಅಟಕೆನ್ ಕೆತ್ತಿತಾನ್ ಕಿ ಜೋನ್ ಕರ್ಸಿತೋರ್ ಓರ್ ಪೆರ್ಸಿತೋರ್ ನೇಣ್ ದೇಶೇಮ್ ತಗ್ಗ ಈಸೋಂತೋರ್ ನರ್ಗೆ ಲೇಯೋರ ಸಂಖ್ಯಾ ನೆಕ್ಕಾಯ್ ಜಪೆಕೆನ್ ಪಿಡ್ಸಂತ ಓರ್ ಕರ್ಸಾ ವೆಂಡ್ ಮುಂತೋರ್ ಗಡ್ಸಾ ವೆಂಡ್ ಮುಂತೋರ್ ಮುತ್ತೇತಿನ ಇಂಜೆಕೆನ್ ನರ್ಗೆ ಲೇಯೋರ್ ಕಿನ್ ಖೇಲ್ ಕಿನ್ ತನ್ವ ಬತ್ಕಾಡ್ ವೆಂಡ್ ಬನಾಕಿ ಅಂತೋರ್ ನಾಕಿನ್ ನಾಗಾಲ್ಯಾಂಡ್ ತರೆಣ್ ಈಸೋಂತಾವೆ ಕೋಶಿಸ್ ಬೂಸಾ ಕಿನ್ ಅದ್ ಜಾನ್ಕಾರಿ ದೊರಕ್ತ ಅದ್ ನೆಕ್ಕಾಯ್ ನೆಲ ಮಿಂದೆ ಅದ್ ಕೋಶಿಸ್ ಬೂತಾತ್ ಪೆದ್ದೇರ್ ಮಿಂದೆ ನಾಗಾಲ್ಯಾಂಡ್ ಬೇಬಿ ಲೀಗ್ ಪೆದ್ದೇರ್ ಕೆಜಿ ಮಿಕಿನ್ ಲಗೆ ಮಾಯಂ ತಕಿ ಇದ್ ಸುಡ್ಲ ಫೇಕೋರ್ ಕರ್ಸನದ್ ಖೇಲೆ ಬೆನೆ ಮತಿ ಅಯ್ಯೋ

ඉද එයින්තිනා දස් බරවැඩස උමර්තා සුඩල සුඩල තේකොර ඔන්නක නැලද කේල්මින්දි ඉද තේකොර ෆුට්බෝල් ඛිලාඩිර ලෙකෙට් කේල්මින්දි ඉදෙන මොදොල් නාගාලෙන්ඩ් තොර් නර්ග පේකොර් කින් ෆුට්බෝල් තේ ජොඩා කියලයි ආස්මත්ත එයින්තිනා බරවැඩස උමර්තෝ තේකොර් පිකි ඉදෙනග කලිය පර්දිතොර් ඉද ලීග් තන්ව මූන් වැඩස පුරා කිත්ත ඉද ලීග් තේ තේකොර් මන් තේ නර්ගේ නැල ආඩසුල්තත්ත ಸಂಕ್ತೋರಿ ನಾಗಾಲ್ಯಾಂಡ್ ತಗ ಈಸೊಂತದ ಕೋಸಿಸ್ ಬುತ ಆಯಂತ ಅದನ ಪೆದೇರ್ ಮಿಂದೆ ನಾಗಾಲ್ಯಾಂಡ್ ವುಮೆನ್ ಫುಟ್ಸಲ್ ಲೀಗ್ ಮಿಕಿನ್ ಇದ್ ಫುಟ್ಸಲ್ ಒಂಡ್ ಪೂನ ಪೆದೇರ್ ಇಂಜೋ ಲಗೆ ಮಾಯಂತ ಬೆನೆ ನನ್ನ ಮಿಕಿನ್ ಕೆತಿತಾನ್ ಫುಟ್ಸಲ್ ಕಿನ್ ಇಂಡೋರ್ ಫುಟ್ಬಾಲ್ ಎಂಜೋವೆನ್ ಕೆತಿತೋರ್ ಇದೆನಗ ಒನ್ ಟೀಮ್ ತಗ ಏನ್ ಖಿಲಾಡಿರ್ ಮಂತೋರ್ ಖೇಲ್ ತ ಬೈಲ್ ವೆನ್ ಫುಟ್ಬಾಲ್ ಬೈಲ್ ತೆ ನರ್ಗೆ ಸುಡ್ಲ ಮಂತ ಅದೇನ್ ಕೆ ಖಿಲಾಡಿರ್ ತುರ್ತೆ ಫೈಸಲಾ ಪೋಯ್ತಾನದ್ ಮಂತ ನಾಗಾಲ್ಯಾಂಡ್ ತಿಕ್ಕಿ ಈ ಖೇಲ್ತಗ ನೆಕ್ಕೈನೆಲ್ಲ ಕರ್ಸಂತ ನನ್ನ ಈ ಸೊಂತ ಕೋಸಿಸ್ ಬೂತಾಕಿನ್ಲಾಯ್ ನಾಗಾಲ್ಯಾಂಡ್ ತೋರ್ಕಿನ್ ನೆಕ್ಕೈನೆಲ್ಲ ಇಂಜೋಕೆ ತಂತ ಈ ಸೋನ್ ಕೋಸಿಸ್ ಬೂತಾತೆ ದೇಸೆಂತ ಔರ್ ವೆಂಡ್ ಸೆಪಾನಾಕೆ ನೆರ್ಸಿಕಿಯನದ್ ಲೆಕೆಟ್ ಬೂತಾಕಿಂತ ಸಂಕ್ತೋರಿ ಈದ್ ಪುನ ಪುನ ತರಿಕತ ಯುಗ್ ಮಿಂದೆ ದಿನ್ನಾಲ್ ಪುನ ಪುನ ಖೋಜಕಾರಿ ಬೂತ ಆಯಂತ ಪುನ ಪುನ ಎ ಐ ಖೋಜಕಾರಿ ಭೂತ ಮುನ್ನೆವಾಯಂತ ಇದ್ ವೇಲತೆ ಒಂದ್ ಸವಾಲ್ ನೆಕ್ಕೈ ಜರೂರಿ ಮಿಂದೆ ಮಾನೇರ ರಚನಾಕಿನ್ ಬಾಲೆನೆ ಸ್ಥಾತನ ಪೂನ ಟೆಕ್ನಾಲಜಿ ಕಸಂಗೆ ಮುನ್ನೆ ಪೆರ್ಸೋರ್ ಮಮ್ಮ ಮಾವ ಮೊದ್ದುಲ್ ಮಡತೆ ಬಾಲೆ ಜೂಡೆ ಮಾಸ್ ಮಂದನದ್ ಇವ್ ಸವಾಲ್ ಕಿನ್ ಸಮಾಧಾನ್ ಮೆಹ್ತರ್ ನಾಲಂದ ವಿಶ್ವವಿದ್ಯಾಲಯ ಹಜ್ಜಾರೋ ವೆಡ್ಸ ಪಾಂತದ್ ಮಾವ ನಾಲಂದ ವಿಶ್ವವಿದ್ಯಾಲಯ ಇಂಜೆ ಪೂನ ರೂಪ್ತೆ ಭೂತಾಕೀಸ್ ಭಾರತ ತಕ್ದೀರ್ ಗಡ್ ಸಂತ ರೆಂಡ್ ವರ್ಷ ಮುನ್ನೆ ನಾಕಿನ್ ನಾಲಂದ ವಿಶ್ವವಿದ್ಯಾಲಯ ತಪೂನ ಪರಿಸರ ತ ಮೊದಲ್ ಮುರ್ಕಿಯಲಯ ಮೋಹಕ ದೊರ್ಕಿ ಮತ್ತ ನಾಲಂದ ವಿಶ್ವವಿದ್ಯಾಲಯ ತೋರ್ ಶಾಸ್ತ್ರಾರ್ಥ ಮನ್ವ ಮುನೆಟ ಪರಂಪರಾಕಿನ್ ವೆಂಡ ಜೀವಕಿಯಾನ್ ಭೂತ ಕಿತ್ತ ಶಾಸ್ತ್ರಾರ್ಥ ಇಂದನದ್ ಅಚಾಮ್ ತನ್ವ ಮಾಟ ಕೆತನದ್ ಮಾಧ್ಯಮ ಅಯ್ಯೋ ಈ ದೇಹತನದ್ ಆಲ್ಸನದ್ ಓ ನಿಯಾಮ್ ತೆಕಿಯನದ್ ಭೂತ ಮಿಂದೆ ಇದೆನಗ ಗವಾತ ಸಂಗೆ ಅಪುನ ಮಾಟ ಕೆತನದ್ ನಕ್ಕೈ ಜರೂರಿ ಮಂತ ಔರ್ ಅದ್ ಭೂತಾತೆ ಓರ್ಕಿನ್ ನೆಕ್ಕೆ ಜಾನ್ಕಾರಿ ಮಂದನ ಜರೂರಿ ಮಂತ ದುಸರ್ ತೋರ ಆಲ್ಸೂರ್ಕಿನ್ ದಿಯಾಂತೆ ಕೇಂಜನದ್ ಔರ್ ಸಂಜೇಮ್ ಆಯನದ್ ವೆಂಡ್ ಇದ್ ಶಾಸ್ತ್ರಾರ್ಥ ಭೂತಾತೆ ದೊರ್ಕಿತ ನಾಕಿನ್ ಬೇಡ್ತಾ ಮಂದೆಕಿ ನಾಲಂದ ವಿಶ್ವವಿದ್ಯಾಲಯ ಇದೇನ್ ತನ್ವ ದೀಕ್ಷಾಂತ್ ಸಮಾರೋಹ ಹಿಸ್ಸಾ ಬನಾಕಿತ್ತ ಒಂಡ್ ಮುನ್ನೆಟ ಪರಂಪರಾಕಿನ್ ನೆಂಟ ಸಮಯತೆ ಜೋಡಾಕಿಯನ ಇದ್ ಕೋಸಿಸ್ ಭೂತ ನೆಕ್ಕೈನಲ್ಲ ಮಿಂದೆ ನನ್ನ ಇದೇನ್ ಲೈ ನಾಲಂದ ವಿಶ್ವವಿದ್ಯಾಲಯಕ್ಕಿನ್ ನರ್ಗೆ ನರ್ಗೆ ಬದಾಯಿ ಇಯಂತ ನನ್ನ ದೇಶಂತ ದುಸರ್ತ ವಿಶ್ವವಿದ್ಯಾಲಯ ಕಿನ್ ಬೆಂಡ್ ಗುಹಾರ್ ಕಿಯಂತನ್ ಕಿ ಈ ಸ್ವಂತ ಕಾಮ್ತೆ ಜರೂರ್ ಮೀರ್ ಬೆಂಡ್ ಆಲ್ಸಾಟ್ ಸಂಕ್ತೋರಿ ಮೊದಲ್ ತಿನ ಜುಡೆ ಮಾಸ್ ಮಂಜ್ ಲೇಯೋರ್ ಕಿನ್ ಪೂನ ತರಿಕಾತೆ ಜೋಡಾ ಕಿಯಲಯ ಬೆಂಡನೋನ್ ನೆಲಸದ್ ಕೋಸಿಸ್ ಭೂತ ಆಯಂತ ದಿಲ್ಲಿ ತೆ ಮಂದಾನ್ ಸೆಂಟ್ರಲ್ ಸಂಸ್ಕೃತ್ ಯೂನಿವರ್ಸಿಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಔರ್ ಡಾಟಾ ಸೈನ್ಸ್ ತಗ್ಗ ಬಿಟೆಕ್ ಪ್ರೋಗ್ರಾಮ್ ಮೊದಲ್ ಆಯನದ್ ಮಿಂದೆ ಇದ್ ಪೂನ ತರಿಕಾಕಿನ್ ಭಾರತ ಮುನ್ನೆಟ ಪರಂಪರಾಕಿನ್ ಗ್ಯಾನ್ತೆ ಜೋಡಾಕಿಯಾನ್ ಅರ್ತೆ ನೆಕ್ಕೈನೆಲ್ಲ ಡಾಹಕ ಮಿಂದೆ ಇದೇಂತೆ ಭಾರತ ಭಾಷಾಕಿನ್ ಲಯ್ ಪೂನ ಎಐ ತರಿಕಾ ತಿಯಾರ್ ಕಿಯಾನ್ ಲಯ್ ಮದತ್ ದೊರ್ಕಿತ ಮಾವ ಮುನ್ನೆಟ ಗ್ರಂಥ್ ಆರ್ ಪಾಂಡುಲಿಪಿಕಿನ್ ಡಿಜಿಟಲ್ ಹಿಸಾಬ್ತೆ ರಾಕಾಕಿಸ್ ತಾಸಾನ್ ಭೂತಾವೆಂಡ್ ನೆಕ್ಕೈನೆಲ್ಲ ಅತ್ತ ನನ್ನ ಸೆಂಟ್ರಲ್ ಸಂಸ್ಕೃತ್ ಯೂನಿವರ್ಸಿಟಿ ತೋರ್ ಇದ್ ಕೋಸಿಸ್ ಭೂತಾತ್ಲಯ್ ನರ್ಗೆ ನರ್ಗೆ ಶುಭಕಾಮನಾ ಇಯಂತಾನ್ ಸಂಕ್ತೋರಿ ನೆಂಡ್ ಭಾರತೀಯ ಸಂಸ್ಕೃತಿ ದುನಿಯಾತ ಅಡಕೆ ಅಡಕ ಚೆಪನಾ ಕೇವ್ದಂತ ಮನ್ವ ಪಾಠ ಡಾಕಿನ್ ದುನಿಯಾ ಮೆಂಟ್ ತೋರ್ ಪುಂದಂ ತೋಳ್ ಔರ್ ಅಪ್ನಾ ಕಿಯಂ ತೋಳ್ ಭಾರತ ತಿನ್ನ ಅಜ್ಜಾರೋ ಕಿಲೋಮೀಟರ್ ಜುಯಿ ಕೆರೆಬಿಯನ್ ಸಾಗರ್ ತಗ ಡೊಮಿನಿಕೇನ್ ರಿಪಬ್ಲಿಕ್ ಇಂದಾನ್ ಪೆದರ್ತದ್ ಒಂದ್ ದೇಶಂ ಮಿಂದೆ ಅಗ್ಗ ಭಾರತ್ ತೋರ ಸಂಖ್ಯಾ ಕಮ್ತೆ ಕಮ್ ಸೌ ಮಿಂದೆ ಚುಡುನ್ ಕಮ್ ವೆಂಡ್ ಮಿಂದೆ ತನ್ನ ಪೇರ್ಕೆ ವೆಂಡ್ ಭಾರತೀಯ ಸಂಸ್ಕೃತಿ ಔರ್ ಅಧ್ಯಾತ್ಮತೆ ಜುಡೆ ಮತ್ತ ಒಂಡ್ ನೆಕಾಯ್ ನೆಲತ ಕೋಸಿಸ್ ಭೂತ ಅಗ ಆಯಂತ ಅಗ ಇಸ್ಪೇನಿಸ್ ವೆಹತನೋ ಚುಡುನ್ ಮಾನೇರ್ ಒಂಡ್ ಟೀಮ್ ಬನಾಕಿತ್ತೋಳ್ ಆ ಟೀಮ್ ತ ಪೆದೇರ್ ಬ್ರಹ್ಮ ಕಮಲ್ ಡೊಮಿನಿಕಾನ ಟೀಮ್ ತೋರ್ ಕಲಿ ಒಂಡ್ ವೈದಿಕ್ ಸಾಹಿತ್ಯ ತಿನ್ ಪೊಡೆ ಮಾತೋರ್ ಓರ್ ವೈದಿಕ್ ಮಂತ್ರಕಿನ್ ಪೊಡೆಮ್ ಆಯನದ್ ವೆಂಡ್ ಸಿಕೇಮ್ ಆಯಂತೋರ್ ಓರ್ಕಿನ್ ಇದನ್ನ ಬಾತಾಯ್ ವೆಂಡ್ ಜರೂರಿ ಟರ್ನಿಂಗ್ ದೊರ್ಕು ಮತಿ ಓರ್ ಆಡಿಯೋ ರಿಕಾರ್ಡ್ ತ ಲೇಂಗ್ ಕೇಂಜಿ ವೈದಿಕ್ ಮಂತ್ರಕಿನ್ ಅಸಲ್ ಕೆತನದ್ ನೇರ್ಸಾಮ್ ತೋರ್ ನೇನ್ ನರ್ಗೆ ಮಂತ್ರಕಿನ್ ಓರ್ ನೆಕ್ಕೈನೆಲ್ಲಾ

කෙතරම් පරදම්තෝ අදෙනග පුරුෂ සුක්තම් ශ්‍රී සුක්තම් ශ්‍රී රුද්‍රම් දුර්ගා සුක්තම් ආර් දේවි මහත්මයම් මන්ත්‍ර ශාමිල් මෙන්දේ ಭಾರತ್ತಿನ ಇಚ್ಚೋರ್ ಜೋಯಿ ಮಂಜ್ವೆನ್ ಮನ್ವ ಮುನ್ನೆಟ್ಟ ಪರಂಪರಾಕಿನ್ ಸೀಕೆ ಮಾಯನಾದ್ ಓರದ್ ಇದ್ ಕೋಸಿಸ್ ಬೂತಾ ನಕೈ ನರ್ಸಿಕಿಯಾನ್ ಲೆಕಟಾದ್ ಮಿಂದೆ ನನ್ನ ಬ್ರಹ್ಮ ಕಮಲ್ ಡೊಮಿನಿಕಾನ ಅಗಟೋರ್ ಕೊಂಡೆ ಸದಸ್ಯಲೋರ್ಕ್ ಓರಾವ್ ಇದ್ ಕೋಸಿಸ್ ಬೂತಾ ಕಿನ್ ಲಯ ನರ್ಗ ಶುಭಕಾಮನಾ ಇಯಾಮ್ತಾನ್ ನನ್ನ ಈಸೊಂತೋರ್ ಸೊಬ್ಬೆಕಿನ್ ಮಂತೆ ಬದಹಿಯಾಮ್ತಾನ್ ಜೊನ್ ಭಾರತೀಯ ಸಂಸ್ಕೃತಿಕಿನ್ ದುನಿಯಾ ಮೆಂಟಗ ಫೈಲಾ ಕಿಯಾನ್ ಕೋಸಿಸ್ ಕಿಯಾಮ್ತೋರ್ ನಾವಾ ನೆಲ್ಲೋರ್ ದೇಶಂ ತೋರಿ ಮೇಘಾಲಯ ಥ ಪೈಚಾನ್ ಆಗತ ಮೊಯ್ಯೂಲ್ತೆ ಮಿಂದೆ ನೆಕ್ಕಾಯ್ ಶೋಕಿನ್ ಅದ್ ಮಿಂದೆ ಜೋನ್ಲೋರ್ ಮೇಘಾಲಯ ದಾತೋರ್ ಓರ್ಕಿನ್ ಅಗಟೋರ ಸಗಭೂತ ನರ್ಗ ಸಮ್ಯ ಆನ ಸುರ್ತ ಮನ್ ಮತಿ ಮೇಘಾಲಯ ತದ್ ಒನ್ ಔರ್ವೆಣ್ ನೆಲ ತದ್ ಮಾಟ ಮಿಂದೆ ಅದೇನ್ ನನ್ನ ಮನ್ ಕಿ ಬಾತ್ತೆ ಮೀಕಿನ್ ಸಂಗೆ ವೇಹತಿತಾನ್ ಅದ್ ಬಾತ್ ಇತ್ಕೆ ಮೇಘಾಲಯ ತದ್ ರೂಟ್ ಬ್ರಿಜ್ ಇತ್ಕೆ ಅಗಟ ಪುಲಿಯಾ ಅರ್ಥ ಪುಲಿಯ ಅಯ್ಯೋ ಮಡಕಿನದ್ ಅರ್ ಇವು ರೂಟ್ ಬ್ರಿಜ್ ತ ವೇಸುಡಿ ನರ್ಗ ನೆಲ ಮಿಂದೆ ಇವು ಬ್ರಿಜ್ ಚುಡ್ಡೂನ್ ದಿನಾತೆ ಚುಡ್ಡೂನ್ ವೆಡ್ಸಾತೆ ಬನೆಮಯ್ಯೋ ಇವು ತಯಾರ್ ಆಯಾನ್ ಲಯ ನರ್ಗ ವೆಡ್ಸ ಲಾಗಿತ ರಬ್ಬುಡ್ ತ ಮರಾಕಿನ್ ಮಡಕಿನ್ ಜಮ್ಮೆ ಜಮ್ಮೆ ಪಾಡಿತೋ ಅವು ಮಡಕಿನ್ ಏರ್ ಇಲ್ಕಾ ಕುಯ್ಯರ್ ತೆ ವೆಂಡಿಕಿಂತು ಸಮ್ಯತ ಸಂಗೆ ಅವ್ವೆ ಮಡ್ಡ ಒಂಡ್ ಮಜಬೂತ್ ಪುಲಿಯಾ ಬನೆ ಆತ ಅದ್ ಪುಲಿಯಾ ತ ಖಾಸ್ ಮಾಟ ಇದ್ ಕಿ ಅವ್ ಜೀವ ಮಂತ ಸಮ್ಯತ ಸಂಗೇನ್ ಔರ್ವೆಂಡ್ ಮಜಬೂತ್ ಬನೆ ಮಾತ ಇದೇನಗ ಮೇಘಾಲಯ ತೋರ್ ಮಾನೇರ ಕಲಾಕಾರಿ ತೋಪಿತ ಇದೇನ ಪೇರ್ಕೆ ನರ್ಗ ಬೆಡಸಾತ ಧೀರಜ್ ಅವ್ರ ಪ್ರಕೃತಿತ ಮೈದೆ ಸಮ್ಮಾನ್ ಮಿಂದೆ ಇವು ಬ್ರಿಜ್ ಪುಲಿಯಾ ಕಟಿತ ಕಿ ಮಾನೇರ್ ಪ್ರಕೃತಿತ ಸಂಗೆ ಕಲಿಯಿ ಬೆಚ್ಚೋರ್ ನೆಲ್ಲ ನೆಲತ ದಿನ್ಸಿ ಬನಾ ಕಿಯ ಪರ್ದಿತೋರ್ ಇದ್ ಮಾವ ದೇಶೇಮ್ತ ಇದ್ ಭೂಮ್ತ ಧರೋಹರ್ ಬನೆ ಮಾಸ್ ಮಿಂದೆ ಇಂಜಿ ಭಾರತ್ ತ ಮೇಘಾಲಯ ತ ಇವ್ ರೂಟ್ ಬ್ರಿಜ್ ಕಿನ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನೆಟ್ವರ್ಕ್ ತಗ್ಗ ಸಾಮಿಲ್ ಕಿಯಾನ್ ಲಯ ಆವೇದನ್ ಕಿತ್ತದ್ ಮಿಂದೆ ಸಂಗ್ತೋರಿ ಜಲವಾಯು ಬದಲೇಮ್ ಆಯಾನ್ ಮೈದೆ ಇವ್ ರೂಟ್ ಬ್ರಿಜ್ ತ ಮುನ್ನೆ ನರ್ಗ ಚುನೌತಿ ಬಂಡ್ ವಾಯಂತ ಈಸೋನ್ ಸಮ್ಯತೆ ಮೇಘಾಲಯ ತೋರ್ ಇದ್ ಪ್ರಾಕೃತಿಕ ಧರೋಹರ್ ಕಿನ್ ರಾಕಾ ಕಿ ತಾಸಾನ್ ಜಿಮ್ಮೇದಾರಿ ಬಂಡ್ ನಕ್ಕೈ ಪೂರಾ ಕಿಯಾಮ್ತೋರ್ ಮುನ್ನೆ ಇದ್ ಪತಾ ಲಗಾ ಕಿಯನದ್ ಮುಸ್ಕಿಲ್ ಮತ್ತ ಕಿ ಈಸೋನ್ ತ ಪುಲಿಯಾ ಬೆಚ್ಚೋರ್ ಮಿಂದೆ ನಾರ್ತೋರ್ ಖುದ್ ಇವೆನ್ ಲೆಕ್ಕನದ್ ಮೊದಲ್ ಕಿತ್ತೋರ್ ತನ್ನ ಪೇರ್ಕೆ ಸಮುದಾಯ ತೋರ್ ಇವ್ ಬ್ರಿಜ್ ಕಿನ್ ದೇಖಭಾಲ್ ಬೆಂಡ್ ಕಿಯಾಮ್ತೋರ್ ನೇಣ್ ನಾರ್ತೋರ್ 120 ದೀಬೆ ರೂಟ್ ಬ್ರಿಜ್ ಕಿನ್ ರಾಕಾ ಕಿಯನದ್ ಬೂತಾ ಕಿಯಾಮ್ತೋರ್ ಚುಡೂನ್ ತೋರ್ ವೆಡ್ಸಾತ್ ಇವ್ ಪುಲಿಯಾ ಕಿನ್ ಜಾಚಾ ವೆಂಡ್ ಕಿನ್ ತೋರ್ ಚುಡೂನ್ ತೋರ್ ಏರೆ ಏರಿತ ಕ್ಷೇತ್ರ ಕಿನ್ ಮಜಬೂತ್ ಬನಾ ಕಿಯಲಯ ನರ್ಸರಿ ವೆಂಡ್ ತಯಾರ್ ಕಿತ್ತೋರ್ ಈಲೆಕೇನ್ ಅದೇನ್ ರಾಕ ಕಿಯಾನ್ ಲಯ ಒಂಡ್ ಪೂರ ತರಿಕ ತಯಾರ್ ಆಗ್ತದ ಮಿಂದೆ ಮೀಡ್ ಉಡ್ತಿರ ಬೆನಕಿ ಏಳ್ ಹೈಲಿ ವಾರ್ ಜಿ ಕಿನ್ ಪದ್ಮ ಅವಾರ್ಡ್ ತ ಸಮ್ಮಾನಿತ ವೆಂಡ್ ಕಿತ್ತೋರ್ ಓರ್ ತಂಬ ಜೀವನತ 50 ದೀವೆ ವೆಡ್ಸಾ ಇವ್ ರೂಟ್ ಕಿನದ್ ರಾಕಾ ಕಿಯಾನ್ ಲಯ ಲಗಾ ಕಿತ್ತೋರ್ ಓನ ಇದ್ ಸಮರ್ಪಣ್ ಬೂತಾ ಮಾಕಿನ್ ಕೊಂಡೆ ಕಿನ್ ಲಯ ನೆರ್ಸಿಕಿಯಾನ್ ಲೆಕಟಾದ್ ಮೆಂದೆ ಸಂಗ್ತೋರಿ ಮೀಡ್ ಬೆಚ್ಚೂಡ್ ಇವ್ ರೂಟ್ ಬ್ರಿಜ್ ಪುಲಿಯಾ ಕಿನ್ ಊಡ್ತಿರಿತ್ಕೆ ಓರ್ ಫೋಟೋ ಕಿನ್ ಸೋಶಲ್ ಮೀಡಿಯಾ ತಗ್ಗ ಜರೂರ್ ವಾಟಿ ಮೂಟ್ ನೀವ್ ಫೋಟೋ ದುಸರ್ ತೋರ್ಕ್ ಬೆಂಡ್ ಮೇಘಾಲಯ ತ ಇವ್ ಧರೋಹರ್ ಕಿನ್ ಪುಂದಾನ್ ಲಯ ದೊರ್ಕೀತ ನಾವ ನೆಲ್ಲೋರ್ ದೇಶೇಮ್ ತೋರಿ ಮಮ್ಮ ಸೊಬ್ಬೆ ತೋಮ್ ಚಾಹೆ ಮಾಯಂ ತೋಮ್ ಕಿ ಮಾವ ನಾರ್ ಸಾಪ್ ಸಾಪಾತೆ ಮನ್ನೀರ್ ಮಾವ ಸಹಾಡ್ ನೆಲ್ಲ ತೋಪೀರ್ ಮತಿ ಬೆಚ್ಚುಡ್ ಮಮ್ಮ ನಿಚ್ ಮಂಜ್ ಆಲ್ಸ್ತಾಲ್ ಕಿ ಮಾವ ಏರೆ ಜೋನ್ ತೊಕ್ ಜಮ ಆಯಂತ ಅದೇನ್ ಬೇನೋ ಸಾಪ್ ಕಿ ಅಂತೋರ್ ನರ್ಗೆ ತೋರ್ ಇದ್ದೇ ಆಲ್ಸಿ ತೋರ್ ಕಿ ಇದ್ ಭೂತ ದುಸರ್ ತೋರ ಜಿಮ್ಮೆದಾರಿ ಮಿಂದೆ ಅವ್ರ ಓರೆ ಸಫಾಯಿ ಕಿಂತೋರ್ ಮತಿ ಮಾವ ನಡ್ಮ ಚುಡೂನ್ ಈಸೋನ್ ತೋರ್ ಬೆಂಡ್ ಮಾನೆ ಮಿಂದೇರ್ ಓರ್ ತಂವ ಆಲ್ಸೂಡ್ತೆ ನರ್ಗೆ ನೆರ್ಸಿಕಿಯಂತೋರ್ ನಾಕಿನ್ ಮಧ್ಯಪ್ರದೇಶದ ರಾಜಗಢ ಜಿಲ್ಲಾತ ಬ್ಯಾವರಾತ ಚುಡೂನ್ ಮೇಯಾಡ್ಕಿನ್ ಪುಂದನದ್ ಮೋಹಕ ದೊರ್ಕ್ತ ಅವ್ ತನ್ವ ಏರೆ ಫೈಲೇಮ್ ಆಸ್ಮಂದಾನ್ ಪ್ಲಾಸ್ಟಿಕ್ ತ ತೊಕ್ತಿನ್ ಟೆಂಡಿಯಸ್ತಾನ್ ಫೈಸಲಾ ಕಿತ್ತೋರ್ ಇದ್ ಆಲ್ಸ್ತೋರ್ ಕಿ ಬೆನೋರ್ ದುಸರ್ ತೋರ್ ವಾಸ್ ಅದನ್ ಸಾಪ್ ಕಿಂತೋರ್ ಅವ್ ಖುದ್ ಸಹಡ್ತ ಪ್ಲಾಸ್ಟಿಕ್ ತೊಗ್ ಅವ್ರ ಖಾಲಿ ಬೊತ್ತೂಲ್ ಜಮಕಿ ಅನ್ನದ್ ಮೊದಲ್ ಕಿತ್ತೋರ್ ಜಮ್ಮೆ ಜಮ್ಮೆ ಇದ್ ಕೋಸಿಸ್ ಪೆಡ್ಸ್.

0: ಮಿಂದಕಿ ಮೀಡ್ ತೊಡ್ದೇನ್ ಬನಾಕಿಮೂತ್ ಪ್ಲಾಸ್ಟರ್ ಆಫ್ ಪೇರಿಸ್ ತೇ ಬನಾಕಿತ್ತದ ಮೂರ್ತಿಕಿನ್ ಅಸನದ ಅಯ್ಯೋ ಸಂತೋರಿ ತೊಡ್ದೆ ಬನಾಕಿತ್ತ ಮೂರ್ತಿ ಪೂಜಾ ಕಿತ್ತ ಪೇರ್ಕೆ ಏರ್ ತಗ್ಗ ಮುಡ್ತ್ಕೆ ನೆಲಾನ್ ಮುಂದಿತ ಆಲೆ ಕಿತ್ಕೆ ಮಾವ ಕುಯಡಿ ಈದಾ ಎರ್ವಿ ಸಾಫ್ ಸುತ್ರ ಮಂತ ಮನ್ವ ಆಸ್ಥಾವೆನ್ ಬನೆಮಾಸ್ ಮಂತ ಜಿಮ್ಮೆದಾರಿ ವೆನ್ ಪೂರ ಆತ ಮಮ್ಮ ನಾಟೆನೋಡ್ ಬನಾಕಿತ್ತ ಮೂರ್ತಿ ಆಸಿತ್ ಕ್ಯಾಚೋನ್ ಮಮ್ಮ ವೋಕಲ್ ಫಾರ್ ಲೋಕಲ್ ತ ಸಂಕಲ್ಪ ತಿನ್ ವೆನ್ ದುರ್ಸ್ಕೀನ್ ತಾಲ್ ನಾಕಿನ್ ಭರೋಸೆ ಮಿಂದಿಕಿ ಈದಾಮ್ ಗಣೇಶ್ ಪಂಡುಮ್ ತೆ ಈದ್ ಮಾಟಾಕಿನ್ ಪಕ್ಕಾಯ್ ಧ್ಯಾನ್ ತಾ ಸವಾಲೆ ದೇಸೇಮ್ ತ ನೆಲ್ಲಾತ್ಲಾಯ್ ವೆಂಡ್ ಆಲ್ ಸವಾಲೆ ಸಂತೋರಿ ಮನ್ವ ದೇಸೇಮ್ ತ ಸೊಬ್ಬೆಡ್ ಬಿಡಿಯ ತಾಕೋತ್ ಮಿಂದೆ ಮನ್ವ ದೇಸೇಮ್ ತೋರ್ ಮಾನೆ ದೇಸೇಮ್ ತ ಅರ್ಕೆ ಅಡ್ಕೆ ಚೆಪ್ಪನಾಕೆ ಆಯಾನ್ ಸುಡ್ಲ ಸುಡ್ಲ ಕೋಶಿಸ್ ಭೂತ ನರ್ಗೆ ನೆರ್ಸಿಕಿಂತ ಈದ್ ಕೋಶಿಸ್ ಭೂತ ಕೆತ್ತಿತ್ತಕಿ ಮನ್ ತೆ ಆಲ್ಸೂಡ್ ಮತ್ ಕ್ಯಾಚೋನ್ ಅವ್ರ ಸಮಾಜ್ ತ ಸಂಘ ದೊರ್ಕಿತ್ ಕ್ಯಾಚೋನ್ ಬೆದ್ದೆ ವೆಂಡ್ ಬಿಡಿಯ ಬದ್ಲಾವ್ ತತ್ತ ಪರ್ದಿತಾಲ್ ಮೀಡ್ ಮೀವ ಏರೆ ಆಯನಾವ್ ಈ ಸೋಂತ ಬೆದ್ದೆ ವೆಂಡ್ ಕೋಶಿಸ್ ಭೂತ ಮಂದಿತ್ಕೆ ನಾಕಿನ್ ಪಕ್ಕಾಯ್ ಲೋಸ್ವರೇನ್ ಮನ್ನೂಟ್ ಮೀವ ಆಲ್ಸುಡಿ ಅವ್ರ ಮೀವ ಸುಜಾವ್ ಮಾಟ ಲೋಹಾಟ್ ಮೀವ ಏರೆತ ಈ ಸೋಂತ ಬೆದ್ದೈ ಭೂತ ಗುಲಾಯ್ ದೇಸೇಮ್ ತೋಕ್ ನೆರ್ಸಿಕಿಯೇನದ್ ವೆಂಡ್ ಬನ್ನೆ ಮಾಯ ಪರ್ದಿತ ವಾಯಾನ್ ಲೇನ್ಸ್ತೆ ಮಮ್ಮ ಬೆಂಡೆ ಕಲ್ಯಕಾಲ್ ದೇಸೇಮ್ ತೋರ ಚುಡುನ್ ಪೂನಕ್ ಕೋಶಿಸ್ ಭೂತಾಕಿನ್ ವೇಹತ ಕಾಲ್ ಅಚವರ್ದಾನ ಮೀಡ್ ಮೀವ ಅವ್ರ ಮೀವ ಕುಟುಂಬತ ಧ್ಯಾನ್ ತಾಸಾಟ್ ಅವ್ರ ಹಾ ಹೇರ್ತೀನ್ ನೇಹಸ್ತಾಸನ ಮುಸುರ್ತ ಒಂಡ್ ಒಂಡ್ ಬುಟ್ತೀನ್ ಮಾಕಿನ್ ಬಚಾಕಿಯನ ಕ್ಯಾಚ್ ದ ರೇನ್ ಇಂದನ್ ಅಭಿಯಾನ್ಕಿನ್ ಉಚುರ್ವನ್ ಕಮ್ಜೋರಿ ಆಯನದ್ ಏನದ್ ಅಯ್ಯೋ ನಾಯದ್ ಖಾಸ್ ಗುಹಾರ್ ಮಿಂದಕಿ ಮುಸುರ್ತದ್ ಒಂಡ್ ಒಂಡ್ ಬುಟ್ ಏರ್ತೀನ್ ಮೊಮ್ಮ ಕಲಿ ನೇಹಸ್ತಾಸನದ್ ನರ್ಗೆ ನರ್ಗೆ ಧನ್ಯವಾದ್
1: अभी आप सुन रहे थे माननीय प्रधानमंत्री श्री नरेंद्र मोदी जी द्वारा जनता से संवाद पर आधारित कार्यक्रम मन की बात का गोंडी अनुवाद आकाशवाणी का ये जगदलपुर केंद्र है।
2: घर बिल्कुल उस पिता की तरह होता है जो हर मौसम सहकर भी घर की नींव को कभी हिलने नहीं देता।
3: आपके घर के लिए भरोसे का दूसरा नाम चेटिनाड सीमेंट का मैक्स क्रीट सीमेंट 64 सालों की बुनियाद के साथ चेटिनाड सीमेंट द परफेक्ट कंक्रीट चॉइस।
4: जल्दी टिफिन पैक करो राजू मोबाइल छोड़ो।
5: अरे दीदी वो बैंक का नंबर चाहिए रिफंड ही नहीं आया। मिल गया अब भी कॉल करता हूँ दीदी
4: बिना नंबर जांचे। अक्सर जालसाज बैंक की नकली वेबसाइट और फर्जी नंबर से पैसों की धोखाधड़ी करते हैं।
5: तो फिर सही नंबर
4: बैंक की ऑफिशियल वेबसाइट या तो कार्ड।
5: आपने तो बचा लिया दीदी।
4: काम से नहीं।
6: आरबीआई कहता है
7: सही वित्तीय बर्ताव करे आपका बचाव।
2: बिल्कुल उस पिता की तरह होता है जो हर मौसम सहकर भी घर की नींव को कभी हिलने नहीं देता।
3: आपके घर के लिए भरोसे का दूसरा नाम चेटिनाड सीमेंट का मैक्स क्रीट सीमेंट 64 सालों की बुनियाद के साथ चेटिनाड सीमेंट द परफेक्ट कंक्रीट चॉइस।
1: हम आकाशवाणी के जगदलपुर केंद्र से बोल रहे हैं।